ಆಸ್ತಿ ಮನ ಚಿಂದೆ ಫಲ ಪಾಯಿ ರಹಾವು ಸತ್ಗುರು ಜೀವಡ್ ಅವರನ ಕೋಯ್ ಗುರು ಪಾರ ಬ್ರಹ್ಮ ಪರಮೇಶ್ವರ ಸೋ